ಸೇವಕ ಶಿಷ್ಯಗಳ ನಿತ್ಯ ವಿತ್ರ ಸ್ವಾಯ ಮಡಿಯಾಯಿ ಬಡಪಾಯ ಮಡಿಯಾಯಿ ಬಡಪಾಯ.